ಅದು ದಾದ್ರ ನಕ ಪರ ನಕ ಬಾಯ್ಕಿಳ ಕಸಾದ್ರು ಮುಖ ಸಾರೆ ಪ್ರೇಮ ವೀರ ಇತ್ತ ಹುಟ್ಟು ಮಳತಿ ಹಕ್ಕು ಗಟ್ಟ ನಕ ಬರಿ ತನ್ನ ಸಾಧ್ಯ ಪಾಹು ಪೋಲಿ ರೋಡ್ ಸಾಡಿ ರೋಮಿ.